山一头来可丢。ಪಂಡರಿನಾಥ ಪಾಂಡುರಂಗ ವಿಠಲ ಭಜೋ ಪ್ರತಿವಾಸ ಸಾಯಿ ವಿಠಲ ಭಜೋ ಪ್ರತಿವಾಸ ಸಾಯಿ